0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ ವೆಂಕಟೇಶ್ ಗೋಡ್ಖಿಂಡಿ ಅವರ ದನಿಯಲ್ಲಿ ಪ್ರತಿಭಾಂಕುರ ಅವರ ಒಂದು ರಚನೆ, ಪ್ರಿಯ ಗಣಪರಾಯ ಶರಣು.
0: Welcome to today's devotional music program. Dear listeners, in the beginning, let us begin with the composition of Pratibhankura, rendered by Venkatesh Godkhindi, Priya Ganaparaya Sharanam.

0: ಗಾನಲೋನನಾದ ಶ್ರೀನಿವಾಸನ ಸರ್ವೀಶನ ಹನುಮೇಶ ವಿಠಲರ ರಚನೆ ಇದು. ರೇವತಿ ರಾಘವೇಂದ್ರ ಅವರ ದನಿಯಲ್ಲಿದೆ.
1: ಗಾನಲೋಲನಾದ ಶ್ರೀನಿವಾಸನ ಸರ್ವೇಶನ, ಅ ಕಂಪೋಸಿಷನ್ ಆಫ್ ಹನುಮೇಶ ವಿಠಲ, ರೆಂಡರ್ಡ್ ಬೈ ರೇವತಿ ರಾಘವೇಂದ್ರ.

0: ಭವರೋಗ ವೈದ್ಯನೆಂದು ಬಸವೇಶ್ವರರ ವಚನ ವೃಂದಗಾನದಲ್ಲಿ.
1: ನೌ ಲಿಸನ್ ಟು ಕೋರಸ್, ಅ ಕಂಪೋಸಿಷನ್ ಆಫ್ ಬಸವೇಶ್ವರ. ಭವರೋಗ ವೈದ್ಯನೆಂದು ನಾ ನಿಮ್ಮ ಮೊರೆ ಹೊಕ್ಕ.

0: ಸರಳ ದೇಸಾಯಿ ಅವರ ದನಿಯಲ್ಲಿ ಪುರಂದರದಾಸರ ಒಂದು ರಚನೆ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ.
1: ನಾವು ಸರಳ ದೇಸಾಯಿ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ.

0: ಹರೇ ವೆಂಕಟ ಶೈಲ ವಲ್ಲಭ ಶ್ರೀಪಾದರಾಜರ ರಚನೆ ಇದು. ಗಣಪತಿ ಭಟ್ ಹಾಡಿದ್ದಾರೆ.
1: ಹರೇ ವೆಂಕಟ ಶೈಲ ವಲ್ಲಭ ಪಾಲಿಸೋನಿಯನ್ನ ಅ ಕಾಂಪೋಸಿಷನ್ ಆಫ್ ಶ್ರೀಪಾದರಾಯ ಸಂಗ್ ಬೈ ಗಣಪತಿ ಭಟ್.

0: ವಾಣಿಶ್ರೀ ಕುಲಕರ್ಣಿ ಹಾಗೂ ಶ್ರೀಕಾಂತ್ ಕುಲಕರ್ಣಿ ಅವರು ಹಾಡಿರುವ ಪುರಂದರದಾಸರ ಒಂದು ರಚನೆ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ.
1: ನಾವು ವಾಣಿಶ್ರೀ ಕುಲಕರ್ಣಿ ಅಂಡ್ ಎಲ್ ಶ್ರೀಕಾಂತ್ ಕುಲಕರ್ಣಿ ಪ್ರೆಸೆಂಟಿಂಗ್ ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ, ಅ ಕಾಂಪೋಸಿಷನ್ ಆಫ್ ಪುರಂದರದಾಸ.

0: ಕೃಷ್ಣನ ನೋಡಿದೆ ತಿಮ್ಮಣ್ಣದಾಸರ ರಚನೆ ಕೇಳಿ ಅನಂತ್ ಕುಲಕರ್ಣಿ ಹಾಡಿದ್ದಾರೆ.
1: ನೌ ಲಿಸನ್ ಟು ಕಾಂಪೋಸಿಷನ್ ಆಫ್ ತಿಮ್ಮಣ್ಣದಾಸ. ಕೃಷ್ಣನ ನೋಡಿದೆ ಸರ್ವೋತ್ಕೃಷ್ಟನ ಪಾಡಿದೆ, ರೆಂಡರ್ಡ್ ಬೈ ಅನಂತ ಕುಲಕರ್ಣಿ.

0: ಸಾರಿ ಭಜಿಸಿರೋ ವಿಜಯದಾಸರ ರಚನೆ ಕೇಳಿ ಜಯಶ್ರೀ ರಂಗನಾಥ್ ಹಾಡಿದ್ದಾರೆ.
1: ಸಾರಿ ಭಜಿಸಿರೋ ಟೀಕಾ ರಾಯಗ್ಯ ಅ ಕಂಪೋಸಿಷನ್ ಆಫ್ ವಿಜಯದಾಸ ರೆಂಡರ್ಡ್ ಬೈ ಜಯಶ್ರೀ ರಂಗನಾಥ್.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮ ಇದುವರೆಗೆ ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಆಫ್ ಡಿವೋಷನಲ್ ಮ್ಯೂಸಿಕ್ ಯು ವೇರ್ ಲಿಸ್ನಿಂಗ್ ಟು ವೇರಿಯಸ್ ಕಂಪೋಸಿಷನ್ಸ್ rendered by various artists. This program is a contribution of Akashvani Bengaluru, anytime, Indian music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ನಾಗಮಣಿ ಶ್ರೀನಾಥ್ ಜಿಎನ್. ಭಾಗವಹಿಸುವ ವಿದ್ಯಾರ್ಥಿನಿ ಉಮಾ ಕುಮಾರ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ.
1: ನಮಸ್ಕಾರ ಗುರುಗಳೇ.
2: ಬಾ ಉಮಾ. ಹೋದ ತರಗತಿಯಲ್ಲಿ

0: ನಿನಗೆ ಶ್ರೀ ವೀಣಾ ಕುಪ್ಪಯ್ಯರವರು ರಚಿಸಿರುವಂತಹ
1: ಸದಾನಿಪಾದಮೆ
0: ಆದಿತಾಳದ ಅಲ್ಲಿ ನಿಗದಿತಿಯಾಗಿರುವಂತಹ ಕೃತಿಯನ್ನು ಆರಂಭ ಮಾಡಿದ್ದೆ, ಸಾಹಿತ್ಯವನ್ನು ಬರ್ಕೊಂಡಿದ್ದೆ ಅಂತ ಕಾಣುತ್ತೆ. ಹಾಗೂ ಆರೋಹಣ ಅವರೋಹಣವನ್ನು ಹೇಳಿಕೊಟ್ಟಿದ್ದೆ. ಪೂರ್ತಿಯಾಗಿ ಒಂದು ಎಲ್ಲ ಸರಳೆ ಜಂಟಿ ವರ್ಷ ಅಲಂಕಾರವನ್ನು ಆ ರಾಗದಲ್ಲಿ, ದೇವ ಮನೋಹರಿ ರಾಗದಲ್ಲಿ ಅಭ್ಯಾಸ ಮಾಡಿದೀಯಾ?
1: ಪ್ರಯತ್ನ ಪಟ್ಟಿದ್ದೆ.
0: ಮಾಡಿದ್ಯಾ? ಈ ಕೃತಿ ಆದಿತಾಳದಲ್ಲಿದೆ, ಮಧ್ಯಮ ಕಾಲ ಕೃತಿ ಅಂದ್ರೆ ನಿಂಗೆ ಗೊತ್ತೇ ಇದೆ. ಒಂದು ಎಣಿಕೆಗೆ
1: ನಾಲ್ಕು ಅಕ್ಷರ,
0: ಎರಡು ಅಕ್ಷರ, ಒಂದೆರಡು ಒಂದೆರಡು ಒಂದೆರಡು ಒಂದೆರಡು ಒಂದೆರಡು ಒಂದೊಂದು ಇದಕ್ಕೂ. ಆದಿತಾಳಕ್ಕೆ ಒಂದು ಲಘು, ಎರಡು ಧೃತ. ಈಗ ಸ್ವರವನ್ನು ಹೇಳಿ ಸಾಹಿತ್ಯವನ್ನು ಹೇಳ್ತೀನಿ, ನಿಧಾನವಾಗಿ ಬರ್ಕೊಳ್ತೀಯ?
1: ಆಯ್ತು ಗುರುಗಳ.
0: ಪಲ್ಲವಿ. ಸದಾನಿ ಪದಮ ಸಾವಂದು
1: ನಿಪದಮ
0: ಸಾವಂದು ದ ಎರಡು, ನೀ ಒಂದು, ಪ ಎರಡು, ದ ಒಂದು, ಮ ಒಂದು, ಅಲ್ಲಿಗೆ ಲಘು ಮುಗೀತು.
1: ಮುಗೀತು.
0: ಸದ ಆ ಸಾ ಮೇಲೆ ಚಿಕ್ಕೆ ತರಿಸ್ತೇವೆ. ಸದ ನಿಪದಮ
1: ಸದಾ ನಿಪದಮ
0: ಸಾಹಿತ್ಯನ ಬರ್ಕೊಂಡ್ಯಾ?
1: ಹಾ.
0: ಒಂದು ಅಕ್ಷರವನ್ನು ಬಿಡು. ಪಮರಿ ಸರಿ ಮ ಪದಾನಿ
1: ಪಮರಿ ಸರಿ ಮ ಪದಾನಿ
0: ಆಯ್ತಾ?
1: ಹಾ.
0: ಒಂದು ಅಕ್ಷರವನ್ನು ಬಿಟ್ಟ ಮೇಲೆ ಪ ಒಂದು, ಮ ಒಂದು, ರಿ ಒಂದು, ಸಾ ಒಂದು, ರಿ ಎರಡು, ಮ ಎರಡು, ಪ ಎರಡು, ದ ಮೂರು, ನೀ ಒಂದು, ಪಮರಿ ಸರಿ ಮ ಪದಾನಿ ಪೂರ್ತಿ ಅಂಡರ್ಲೈನ್ ಮಾಡು.
1: ಆಯ್ತು.
0: ಪಮರಿ ಸರಿ ಮ ಪದಾನಿ
1: ಪಮರಿ ಸರಿ ಮ ಪದಾನಿ
0: ಇನ್ನ ಸರಿ ಹಾಡು. ಪಮ

0: ಗೊತ್ತಾಯ್ತಾ? ಹಾ, ಎರಡನೇ ಸಂಗತಿ, ಸರಿ ಸದಾ ನಿಪದಮ,
1: ಸರಿ ಸದಾ ನಿಪದಮ,
0: ಸ ಒಂದು ರಿ ಒಂದು ಸ ಒಂದು ದ ಮೂರು ನಿ ಎರಡು, ಆಯ್ತಾ? ಸರಿ ಸದಾ ನಿ,
1: ಸರಿ ಸದಾ ನಿ,
0: ಅದಕ್ಕೆ ಅಂಡರ್ಲೈನ್ ಮಾಡು. ಪದಮ
1: ಪದಮ,
0: ಪ ಎರಡು ದ ಒಂದು ಮ ಒಂದು, ಸರಿ ಸದಾದಿಗೆ ಮಾತ್ರನೇ ಎಂಟು ಸ್ವರ ಆಯ್ತು. ಅದನ್ನು ಅಂಡರ್ಲೈನ್ ಮಾಡಿದ್ರೆ ನಾಲ್ಕಾಗುತ್ತೆ. ಅಲ್ಲಿಗೆ ಸರಿ ಸದಾಗ ನಿ ಪದಮ,
1: ಸರಿ ಸದಾ ನಿ ಪದಮ,
0: ಅಲ್ಲಿಗೆ ಲಘು ಆಯ್ತು.
1: ಹಾ,
0: ಪಮರಿ ಸರಿ ಮರಿ ಮ ಪದ ನಿ,
1: ಪಮರಿ ಸರಿ ಮರಿ ಮ ಪದ ನಿ,
0: ಸೇಮ್ ಅದು. ಒನ್ ಬಿಟ್ಟು, ಒಂದು ಅಕ್ಷರ ಬಿಟ್ಟು, ಪಮರಿ ಸರಿ ಮರಿ ಮ ಪದ ನಿ,
1: ಪಮರಿ ಸರಿ.

0: ದನ್ನಿ
1: ಪ ಎರಡು ಮುಂದಿನ ಪ ಒಂದು ಮ ಪ ಪ ಮ ರೀ ರೀ ಎರಡೆರಡು ರೀ ರೀ ಇ ರೀ ಇ ಮ ಪ ಎರಡು ಮ ಎರಡು ಪ ಎರಡು ದ ಎರಡು ನಿ ಪ ಪ ಮ ರೀ ರೀ ಮ ಪ ದ ನಿ
0: ಪ ಪ ಮ ರೀ ರೀ ಮ ಪ ದ ನಿ
1: ಅಷ್ಟಕ್ಕೂ ಅಂಡರ್ಲೈನ್ ಮಾಡು.
0: ಹಾಂ
1: ಆಯ್ತಾ. ಅಲ್ಲಿಗೆ ಟೋಟಲ್ಲು 16 ಸ್ವರ ಇದೆ ಲಘುನಲ್ಲಿ, ಅದಕ್ಕೆ ಅಂಡರ್ಲೈನ್ ಮಾಡಿದ್ರೆ 8 ಸ್ವರ ಆಗುತ್ತೆ,
0: 8
1: ಆಗುತ್ತೆ.

0: ಅಲ್ಲೂ ಒಂದಕ್ಷರ ಬಿಡಬೇಕು ಉದ್ರುತ್ತದಲ್ಲಿ. ದ ಒಂದು, ನೀ ಎರಡು, ಸ ಮೂರು. ದ ನೀ ಸ ರೆ ಮ ರಿ ಸ ನಿ ದ ನೀ.
1: ದ ನೀ ಸ ರೆ ಮ ರಿ ಸ ನಿ ದ ನೀ.
0: ರಿ ಒಂದು, ಮ ಒಂದು, ರಿ ಒಂದು, ಸ ಒಂದು, ನೀ ಒಂದು, ದ ಒಂದು, ನೀ ಎರಡು. ರಿ ಮ ರಿ ಸ ಮೇಲೆ ಚಿಕ್ಕೆ, ದ ನಿ ಸ ಅದಕ್ಕೂ ಅಷ್ಟೇ ಮೇಲೆ ಸಾಗೆ ಇದು.

0: நே கரெக்டா காடு.
1: நாராயணே
0: ஆயிட்டு குத்தாயிட்டல்வா. ಮುಂದಿನ ಸಂಗತಿ.
1: ಪಮದ ಪಮರಿ ಸರಿ ಮ ಪದನಿ,
2: ಪಮದ ಪಮರಿ ಸರಿ ಮ ಪದನಿ.
1: ಪ ಎರಡು, ಮ ಒಂದು, ದ ಒಂದು, ಪ ಒಂದು, ಮ ಒಂದು, ರಿ ಒಂದು, ಸ ಒಂದು, ರಿ ಒಂದು, ಮ ಒಂದು, ಪ ಎರಡು, ದ ಎರಡು, ನಿ ಎರಡು. ಅಲ್ಲಿಗೆ ಲಘುಕ್ಲು ಇದಾಯ್ತು.
2: ಪಮದ ಪಮರಿ ಸರಿ ಮ ಪದನಿ, ಪಮದ ಪಮರಿ ಸರಿ ಮ ಪದನಿ.
1: ನಿ ಸರಿ ಮರಿ ಸನ್ನಿ ದನ್ನಿ,
2: ನಿ ಸರಿ ಮರಿ ಸನ್ನಿ ದನ್ನಿ.
0: ಒಂದಕ್ಷರ ಬಿಟ್ಟ ಮೇಲೆ ಧೃತದಲ್ಲಿ ನೀ ಒಂದು, ಸಾ ಒಂದು, ರಿ ಒಂದು, ಮ ಒಂದು, ರಿ ನಾಲ್ಕು, ಸಾ ನೀ ದನಿ ಎಲ್ಲ ಎರಡು ಎರಡು ಎರಡು ಎರಡು ಪೂರ್ತಿ ಅಂಡರ್ಲೈನ್ ಮಾಡಿರಲ್ಲ ಆಯ್ತಾ.
1: ನೀ ಸರಿ ಮರಿ ಸ,
0: ಆಹೋ ನಾನೇ ತಪ್ಪು ಮಾಡಿದೆ.
1: ನೀ ಸರಿ ಮರಿ
0: ಅಲ್ಲಿ ಎರಡೇನೆ
1: ತಕ್ಕ. ನೀ ಸರಿ ಮರಿ ಸನ್ನಿ ದನ್ನಿ,
2: ಸನ್ನಿ ದನ್ನಿ
0: ಆಯ್ತಮ್ಮ.
1: ಪಮದ ಪಮರಿ ಸರಿ ಮ ಪದನಿ,
2: ನೀ ಸರಿ ಮರಿ ಸನ್ನಿ ದನ್ನಿ, ಪಮದ ಪಮರಿ.

0: ಧೃತದಲ್ಲೊಂದು ಅಕ್ಷರ ಬಿಡು.
1: ಸುಧಾಕರ ವದನ ನಾರಾಯಣನೇ.
0: ಆಯ್ತಾ, ಮುಂದಿನ ಸಂಕ್ತಿ
1: ಪ ಮದ ಪ ಮರಿ ಸರಿ ಮ ಪ ದ ನೀ.
0: ಸೇಮ್
1: ಪ ಮದ ಪ ಮರಿ ಸರಿ ಮ ಪ ದ ನೀ
0: ಸಾರಿ ಮರೆ
1: ನೀ ಸಾರಿ ಮರೆ.
0: ಅದು ಸೇಮ್
1: ಸಾನಿ ಸಾನಿ ಸರಿ ಮ ಸಾನಿ ಸಾನಿ ಸರಿ ಮ ನೀ ಸಾರಿ ಮರೆ ಸಾನಿ ಸಾನಿ ಸರಿ ಮ ನೀ ಸಾರಿ ಮರೆ ಸಾನಿ ಸಾನಿ ಸರಿ ಮ.

0: ಪಲ್ಲವಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಬಾ, ಹತ್ತತ್ತು ಸರಿ ಸ್ವರ ಹಾಡ್ಕೋ, ಸಾಹಿತ್ಯವನ್ನು ತಾನಾಗೆ ಅದು ಸಾಹಿತ್ಯ ನಿನಗೆ ಅಭ್ಯಾಸಕ್ಕೆ ಬರುತ್ತೆ.
1: ಆಯಿತು ಗುರುಗಳೇ,
0: ಒಳ್ಳೆಯದಾಗಲಿ,
1: ಹೋಗ್ಕೊಂಡು ಬರ್ತೀನಿ.
2: ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನಾಗಮಣಿ ಶ್ರೀನಾಥ್ ಜಿಎನ್, ಭಾಗವಹಿಸಿದ ವಿದ್ಯಾರ್ಥಿನಿ ಉಮಾ ಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
1: ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ರಾಗ್

0: ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. Continuing the concert, now listen to Raag Shyam Kalyan.

0: ಇದುವರೆಗೆ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashwani Dharwad. Anytime Indian music.

0: ಮೂಲಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಎಸ್ಬಿ ಕೇಶವಮೂರ್ತಿ ಅವರ ಹಾಡುಗಾರಿಕೆ. ವಯಲಿನ್ ಸಹಕಾರದಲ್ಲಿ ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ರಚನೆ ಹಂಸಧ್ವನಿ ರಾಗ ಆದಿತಾಳದಲ್ಲಿದೆ ಪಾರ್ವತಿ ಪತಿ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಎಸ್ ಬಿ ಕೇಶವಮೂರ್ತಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ವಿದ್ವಾನ್ ಎಂ ಟಿ ರಾಜಕೇಸರಿ, ಆನ್ ದ ಘಟಂ ವಿದ್ವಾನ್ ಎಂ ಎ ಕೃಷ್ಣಮೂರ್ತಿ. ಟು ಬಿಗಿನ್ ವಿತ್ ಪಾರ್ವತಿ ಪತಿಂ, ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ, ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್.

ಎಟು ನಂಬಿನ ಓಮನಸ ಪಟ್ನಂ ಸುಬ್ರಹ್ಮಣ್ಯ ಅಯ್ಯಾರವರ ರಚನೆ ಸಾವಿರಿ ರಾಗ ಆದಿತಾಳದಲ್ಲಿದೆ. ನೌ ಕಾಂಪೋಸಿಷನ್ ಆಫ್ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ಸೆಟ್ ಟು ಸಾವಿರಿ ರಾಗ ಆದಿತಾಳ ಎಟು ನಂಬಿನ ಓಮನಸ.

ಎಸ್ಬಿ ಕೇಶವಮೂರ್ತಿಯವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂಟಿ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ಮರಿವೇರೆ ದಿಕ್ಕೆವರಯ್ಯ ರಾಮ ಷಣ್ಮುಖ ಪ್ರಿಯರಾಗ ಆದಿತಾಳದಲ್ಲಿದೆ. Dear listeners, you are listening to vocal rendition by S.B. Keshavamurthy. Accompanies are on the violin R. Rajalakshmi, on the mridangam Vidwan M.T. Rajakesari, on the ghatam Vidwan M.A. Krishnamurthy. Continuing the program, now Marivere Dikkevaraya Rama, written by Patnam Subramanya Iyer, set to Shanmukha Priyaraga Adithala.

ಸಂಗೀತ ಪ್ರಿಯರೇ, ಇದುವರೆಗೂ ಎಸ್ಬಿ ಕೇಶವಮೂರ್ತಿಯವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಆರ್ ರಾಜಲಕ್ಷ್ಮಿ, ಮೃದಂಗ ವಿದ್ವಾನ್ ಎಂ ರಾಜಕೇಸರಿ, ಘಟ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಎಸ್ಬಿ ಕೇಶವಮೂರ್ತಿ. ಅಕಂಪನಿಸ್ ಆನ್ ದ ವಯಲಿನ್ ಆರ್ ರಾಜಲಕ್ಷ್ಮಿ, ಆನ್ ದ ಮೃದಂಗಂ ಎಂ ಟಿ ರಾಜಕೇಸರಿ, ಆನ್ ದ ಘಟಂ ವಿದ್ವಾನ್ ಎಂಎ ಕೃಷ್ಣಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: 1 ಮೆಗಾಹರ್ಟ್ಸ್ ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ನಟ್ ಭೈರವ್.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್, ರಾಗ್ ನಟ್ ಭೈರವ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ ವಾದನ ಕೇಳುತ್ತಿರುವಿರಿ. ಪಕ್ಕದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಮಿಶ್ರ ಕಾಫಿ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. He is accompanied on tabla by Pandit Raghunathan Akkord. Continuing the concert, now listen to Rag Mishra Kaafi.

0: ಇದುವರೆಗೆ ಹಿಂದೂಸ್ತಾನ್ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಾಜೀವ್ ತಾರಾನಾಥ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದ್ದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ರಾಜೀವ್ ತಾರಾನಾಥ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.

ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್, ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು. ಪಕ್ವಾದ್ಯದಲ್ಲಿ ವೈಲಿನ್ ಸಹಕಾರದಲ್ಲಿದ್ದಾರೆ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ ವಿರಚಿತ ನಿನ್ನು ಜೂಚಿ ಧನ್ಯುಡಾಯ್ತಿ, ಸೌರಾಷ್ಟ್ರ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್, ಈಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್ ನಿನ್ನು ಜೂಚಿ ಧನ್ಯುಡೈತಿ, ಸೆಟ್ ಟು ಸೌರಾಷ್ಟ್ರ ರಾಗ ಆದಿತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಇದೀಗ ಇಕೋ ನಮ್ಮ ಸ್ವಾಮಿ ಪುರಂದರದಾಸರ ರಚನೆ ಮಣಿರಂಗುರಾಗ ಮಿಶ್ರ ಛಾಪುತಾಳದಲ್ಲಿದೆ. ನೌ ಇಕೋ ನಮ್ಮ ಸ್ವಾಮಿ ರಿಟನ್ ಬೈ ಪುರಂದರದಾಸ ಸೆಟ್ಟು ಮಣಿರಂಗುರಾಗ ಮಿಶ್ರ ಛಾಪುತಾಳ.

ಇನ್ನೀಗ ಮುತ್ತುಸ್ವಾಮಿ ದೀಕ್ಷಿತರು ಬರೆದಿರುವ ತ್ಯಾಗರಾಜಾಯ ನಮಸ್ತೆ ಬೇಗಡೆ ರಾಗ ರೂಪಕ ತಾಳ. ತ್ಯಾಗರಾಜಾಯ ನಮಸ್ತೆ ರಿಟನ್ ಬೈ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಬೇಗಡೆ ರಾಗ ರೂಪಕ ತಾಳ.

ಇದುವರೆಗೂ ಸಂಗೀತ ಪ್ರಿಯರೇ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವೈಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂಆರ್ ಸಾಯಿನಾಥ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ಪಂತುವರಾಳಿ ರಾಗ ಆದಿತಾಳದಲ್ಲಿದೆ, ರಘುವರ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್. ಅಕಂಪನಿಸ್ ಆರ್ ಆನ್ ದ ವೈಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ರಘುವರ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಪಂತುವರಾಳಿ ರಾಗ ಆದಿತಾಳ.

ಇದುವರೆಗೆ ಜೆವಿ ದೀಪಕ್ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್ ಮೃದಂಗ ಎಂಆರ್ ಸಾಯಿನಾಥ್ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ ಜಿಲಿಸಸ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಜೆವಿ ದೀಪಕ್ ಹಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್ ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.